ಸ್ಥಿತಿರೇವ ಅದ್ಯಾಪಿ ಜಟಾಜೂಟೈಃ ಉದ್ಭವಂತಿ. ತತೋನೇಕ ಸಹಸ್ರಕೋಟಿ ವಿಮಾನಾನೀಕ ಸಂಕುಲ

ಕ್ಷಾರಸಮುದ್ರಮಿಪ್ರವಿಶತಿ ಏವಂ ಮಾಲ್ಯವಚ್ಛಿಖರಾನ್ ನಿಷ್ಪತಂತಿ ತತೋ ಅನುಪರತವೇಗಾ ಕೇತುಮಾಲಾಭಿಚಕ್ಷುಃ ಪ್ರತೀಚಾಂ ದಿಶಿ ಸರಿತ್ಪತಿಂ ಪ್ರವಿಶತಿ. ಭದ್ರಾಚ